0: ಕಿಲಕವರ್ಧನ ಟೆಕ್ಸ್ಟೈಲ್ಸ್.
1: ಉಂಚಿಕಾರ ನಿವಸ ವಾಹನ ಉದ್ಯಾನಯ ತೋರಗಣ್ಣ ವಾಹನ ಹಾರಸ್ಯಕ್ ಏಕಮ ದನ ವಾಹನ ಪರೀಕ್ಷಾ ಕರಗನಿಮೆ ಪಹಸುಕಮದ ಸಹಿತಾಯಿ ಪುಂಚಿಕಾರ ನಿವಸ ಅಪಿ ಒಬಟ ಹೊಂದ ವಾಹನ ಪಮನಕ್ಮ ತೋರಾ ಬೇರಾ ದೆನ್ನೆಮು ಮಾಲಬೆ ಪುಂಚಿಕಾರ ನಿವಸ
2: ಕವದತ್ ಕಾಗಿದ್ ನಿವಸಿ ಪಲಮು ರೇಕ ವರಣಯ ಎಸಿಎಲ್ ಫೈರ್ ಗಾರ್ಡ್ ವೈರ್ ದೆನ್ ದಂ ಪಾಟಿನ್ ಎಸಿಎಲ್ ಫೈರ್ ಗಾರ್ಡ್ ವೈರ್ ಫ್ಲೇಮ್ ರಿಟಾರ್ಡೆಂಟ್ ಪ್ರಮಿತಿಯೇ ಪುರೋಗಾಮಿಯ
3: Dubai Cleaning and House Keeping Rakya Kanta Pirimita Pirisatama
4: Sinu Pahasu Kamnu Mile Avurudu 40 Adu Nam Adama Katha Karanna
3: Kurunagala NK Global Edge Videsh Rakya Ayatana 0.37 2.77
5: Vartapita Varta Tabana Koti Ate NLV Tanadita Hane Lutrayen Rupiyal Koti 13.9 At Ikma U Devanta Supiritya Galaba Dimin Rati Sangvardhaneta Devanta Shaktiyak Vemin Obad Dinawa Ratat Dinawana Jatiye Mahatana Sampata Tanadita Hane Biladi